0: ಬಂದಾಗ
1: ಇದು ನವ್ವಲಿಕೆ ದಿನ ದಾನ ನೇಗಾದನ್ನ ತಿನ್ನುವ ನನ್ನ ಗಲವ
0: ಸಂದೇಹಮ್ಮ
1: ಆಹಾ

0: ಅಂತಾ ಸಾಗಂತೋಯ್ ರಾಮ ರಾಮ ಜಯ ರಾಮ ರಾಮ ರಾಮ ರಘುರಾಮ ಜಂತ ಜಗದರಿ ಗಿಡದರಿ ಗಿಡದ.
1: ಈ ವಿಧಂಗಾ